ಮೇನ ಕಲೆ ಕಲೆ ಗೋಪಾಲ ಪಾಲ ದೇಶ ಭರ್ತ ತನ್ನ ಪಯೋ ಸಾಲ ಆದರೂ ಕಲೆ ಎಷ್ಟು ಸಾಲ ಗಾಮ ಗಾಮ ಮಾತ್ರ ಉಷ್ಣ ಪಾಲ ದೇಶ ಭರ್ತ